0: ಕೋರು.
1: ಹೇ ಮಾ ಗಂಗಾ, ಹೇ ಯಮುನಾ, ಹೇ ಸರಸ್ವತಿ, ಹೇ ನರ್ಮದಾ ಔರ್ ಸಿಂಧು ಕಾವೇರಿ, ಸಭಿ ಕೃಪಾ ಕರೋ ಔರ್ ಪ್ರಕಟ್ ಹೋ ಇಸ್ ಜಲ್ ಮೇ ಜಿಸ್ಸೆ ಮೇ ಅಪ್ನಿ ಶುದ್ಧಿ ಕರ್ ಸಕೂ.
0: ಗಂಗಾ ಅವತರಣ ಕಿ ಕಥಾ ಕಾ ಆಧಾರ ಭಾಗೀರಥ ಋಷಿ ದ್ವಾರಾ ಅಪ್ನೆ ಪೂರ್ವಜ ರಘುಕುಲ್ ರಾಜಾ ಸಗರ್ ಕೆ ಪುತ್ರೋ ಕೋ ಮುಕ್ತಿ ದಿಲಾನಾ ಹೈ ಜೊ ಕಪಿಲ್ ಮುನಿ ಕೆ ಶಾಪ್ ಸೆ ಭಸ್ಮ ಹುಯೆ ಥೆ. ಸಗರ್ ಕೆ ಪುತ್ರ ಜಹಾ ಋಷಿ ಕೆ ಶಾಪ್ ಸೆ ಭಸ್ಮ ಹುಯೆ ವೋ ಪಶ್ಚಿಮ ಬಂಗಾಲ್ ಮೇ ಸ್ಥಿತ ಗಂಗಾ ಸಾಗರ್ ನಾಮಕ ಸ್ಥಾನ ಹೈ ಜಹಾ ಗಂಗಾ ಸಾಗರ್ ಕಿ ಗೋದ್ ಮೇ ಸಮಾ ಜಾತಿ ಹೈ. ಗಂಗಾ ದೇಶ್ ಕಿ ಪ್ರಾಕೃತಿಕ ಸಂಪದಾ ಹಿ ನಹೀ ಜನ್ ಜನ್ ಕಿ ಭಾವನಾತ್ಮಕ ಆಸ್ಥಾ ಕಾ ಆಧಾರ ಭೀ ಹೈ. ಗಂಗಾ ನದಿ ನಹೀ ಬಲ್ಕಿ ಏಕ ಸಂಸ್ಕೃತಿ ಹೈ. ಪುರಾಣೋ ಮೇ ಪಾವನ್ ಪತಿತ ಪಾವನಿ ಪಾಪ ತಾರಿಣಿ ಗಂಗಾ ಕೋ ಮಾ ಕಾ ಸ್ಥಾನ ದಿಯಾ ಗಯಾ ಹೈ. ಗಂಗಾ ಹಮಾರಿ ಭಾರತೀಯ ಸಭ್ಯತಾ ಕಾ ರೂಪ ಹೈ.
1: ಉತ್ತರ ಭಾರತ ಮೇ ಹಿಮ ಮಂಡಿತ ಹಿಮಾಲಯ ಕೆ ಗೋಮುಖ ನಾಮಕ ಸ್ಥಾನ ಸೆ ನಿಕಲ್ ಕರ್ ಲಗಭಗ 2,500 ಕಿಲೋಮೀಟರ್ ತಕ್ ದಕ್ಷಿಣ ಪೂರ್ವ ದಿಶಾ ಮೇ ಪ್ರವಾಹಿತ ಹೋಕರ್ ಗಂಗಾ ಸಾಗರ್ ಕೆ ಪಾಸ್ ಬಂಗಾಲ್ ಕಿ ಖಾಡಿ ಮೇ ವಿಲೀನ ಹೋತಿ ಹೈ. ಗಂಗಾ
0: ಉತ್ತರಾಖಂಡ ಸೆ ಲೇಕರ್ ಬಂಗಾಲ್ ಕಿ ಖಾಡಿ ಕೆ ಸುಂದರ ವನ್ ತಕ್ ವಿಶಾಲ ಭೂಭಾಗ ಕೋ ಸಿಂಚತಿ ಹೈ ಗಂಗಾ. ಔರ್ ಅಪ್ನಿ ಸಹಾಯಕ ನದಿಯೋ ಕೆ ಸಾಥ 10,00,000 ವರ್ಗ ಕಿಲೋಮೀಟರ್ ಕ್ಷೇತ್ರಫಲ ಕೆ ಅತಿ ವಿಶಾಲ ಉಪಜಾವು ಮೈದಾನ ಕಿ ರಚನಾ ಕರ್ತಿ ಹೈ. ಸಬ್ಸೆ ಪಹಲೆ ಬಾತ್ ಗಂಗಾ ನದಿ ಬೇಸಿನ್ ಕೆ ಮಹತ್ವ ಕಿ ಬತಾ ರಹೇ ಹೈ ಜಲ್ ಆಯೋಗ ಕೆ ಅಧ್ಯಕ್ಷ ಡಾಕ್ಟರ್ ಎ ಕೆ ಪಾಂಡ್ಯಾ.
2: ಗಂಗಾ ಬೇಸಿನ್ ಜೊ ಹೈ ಹಮಾರಾ ವೋ ದೇಶ ಕಾ ಸಬ್ಸೆ ಬಡಾ ರಿವರ್ ಬೇಸಿನ್ ಹೈ ಜಿಸ್ಮೇ ಕಿ ಹಮಾರಿ ಸಬ್ಸೆ ಜ್ಯಾದಾ ಜನತಾ ಭೀ ವಹಾಂ ರಹತಿ ಹೈ ಔರ್ ಸಾಥ್ ಹಿ ಸಾಥ್ ಮೇ ಆಲ್ಮೋಸ್ಟ್ ಹಮಾರೇ ಕಂಟ್ರಿ ಕಾ ಕರೀಬ್ ಕರೀಬ 43% ಜಿತ್ನಾ ಏರಿಯಾ ಕೋ ವೋ ಕವರ್ ಕರ್ತಾ ಹೈ ಔರ್ ಉಸ್ಕಾ ಪಾನಿ ಜೊ ಹೈ ವೋ ಜೋ ಕಿ ಅಲ್ಟಿಮೇಟ್ಲಿ ಹಮ್ ಉಸ್ಕೋ ಜಿಸ್ಕೋ ಗಂಗಾ ನದಿ ಕೆ ರೂಪ ಮೇ ಜಾನತೆ ಹೈ ಉಸ್ಮೇ ಫರಾಕಾ ತಕ್ ಜಾಕೆ ಮಿಲ್ತಾ ಹೈ ಔರ್ ಕರೀಬ್ ಕರೀಬ್ ಸಾಲ್ ಮೇ ಏವರೇಜ್ 525 ಬಿಲಿಯನ್ ಕ್ಯೂಬಿಕ್ ಮೀಟರ್ ಪಾನಿ ಉಸ್ಮೇ ಏವರೇಜ್ ಜಾತಾ ಹೈ. ಗಂಗಾ ಜೊ ಹೈ ವೋ ಹಮಾರಿ ಏಕ ಜೀವನದಾಯಿನಿ ನದಿ ಹೈ ಔರ್ ಉಸ್ಕೆ ಊಪರ್ ಹಮಾರಾ ಬಹುತ್ ಬಡಾ ಆಧಾರ ಹೈ ಹಮಾರೇ ಖಾದ್ಯ ಸುರಕ್ಷಾ ಕೆ ಲಿಯೆ ಔರ್ ಹಮಾರಿ ಪಾನಿ ಕಿ ಸುರಕ್ಷಾ ಕೆ ಲಿಯೆ.
1: ಹಿಮಾಲಯ ಕಿ ಪಹಾಡಿ ಢಾಲೋ ಸೆ ನೀಚೆ ಉತರ್ ಕರ್ ಪಾವನ್ ತೀರ್ಥ ನಗರಿ ಹರಿದ್ವಾರ ಸೆ ಮೈದಾನಿ ಭಾಗ ಮೇ ಪ್ರವೇಶ ಕರ್ತಿ ಹೈ ಗಂಗಾ. ಹರಿದ್ವಾರ ಮೇ ಗಂಗಾ ಘಾಟ್ ಪರ್ ಗಂಗಾ ಸ್ನಾನ ಕೆ ಲಿಯೆ ತೀರ್ಥಯಾತ್ರಿಯೋ ಕಿ ಭೀಡ್ ಲಗಿ ರಹತಿ ಹೈ.
0: ಹರಿದ್ವಾರ ಕೆ ಆಗೆ ಉತ್ತರ ಪ್ರದೇಶ ಕೆ ಮೈದಾನಿ ಭಾಗೋ ಮೇ ಗಂಗಾ ಕಿ ಧಾರಾ ಕಾ ಸ್ವರೂಪ ಬದಲನೆ ಲಗ್ತಾ ಹೈ. ಅಪ್ನಿ ಕೈ ಸಹಾಯಕ ನದಿಯೋ ಕಿ ಜಲರಾಶಿ ಪ್ರಾಪ್ತ ಕರ್ ಲೇನೆ ಸೆ ಇಸ್ಕೆ ಜಲ ಪ್ರವಾಹ ಮೇ ವಿಶಾಲತಾ ಆತಿ ಹೈ.
1: ಗಢ ಮುಕ್ತೇಶ್ವರ ಸೆ ದಕ್ಷಿಣ ಪೂರ್ವ ಕಿ ದಿಶಾ ಮೇ ಗತಿಮಾನ್ ಹೋತಿ ಗಂಗಾ ಕಿ ಧಾರಾ ಸಂಗಮ ನಗರಿ ಪ್ರಯಾಗ ಪಹುಂಚತಿ ಹೈ ಜಹಾಂ ಗಂಗಾ ಯಮುನಾ ಔರ್ ಅಂತಃ ಸಲೀಲಾ ಸರಸ್ವತಿ ಕಾ ಸಂಗಮ ಸ್ಥಳ ಹೈ ತ್ರಿವೇಣಿ.

ಕಾಕುಕುಲ ಕೀರ್ತಿ ಭೂಷಣ ರಾಜ ದಶರಥ ಧರ್ಮಪರಾಯಣ ಇಕ್ಷ್ವಾಕುಕುಲ ಕೀರ್ತಿ ಭೂಷಣ ರಾಜ ದಶರಥ ಧರ್ಮಪರಾಯಣ ಜಾನಕರೀತೆ ಕರಿತೋ ರಕ್ಷಣ ಜಾನಕರೀತೆ ಕರಿತೋ ರಕ್ಷಣ ಗೃಹೀ ಚಂದ್ರ ಜಾನಗರಿ ಇಂದ್ರ

ಕನ್ಯ ಏಕತೆ ಕೌಶಲ್ಯೇ ಸದಾಯುರಾತಿ ಕನ್ಯ ಏಕತೆ ಕೌಶಲ್ಯೇ ಜಿತೆ ಸುಮಿತ್ರ ಸದಾಯುರಾತಿ ಕೈ ಕೈ ಕಹಿ ಕರಿಣವ ಸಾತಿ ಕೈ ಕೈ ಕಹಿ ಕರಿಣವ ಸಾತಿ ದಶರಥಾಸರಿ ರಥಾ ಏಕತೆ ಹರಿಹೆ ಅಭ್ಯಂತರಿ ಹರಿಹೆ ಅಭ್ಯಂತರಿ ಅಯೋಧ್ಯಾ ಮನು ನಿರ್ಮಿತನವರಿ ಅಯೋಧ್ಯಾ ಮನು ನಿರ್ಮಿತನವರಿ ಸೌಖ್ಯತ ಸೌಖ್ಯ ಜನಾಂತ ರಾಜ ಸೌಖ್ಯತ ಸೌಖ್ಯ ಜನಾಂತ ಏಕತೆ ಚಿಂತನ ಲಕ್ಷ್ಮಣಾಂತ ರಾಜ ಸೌಖ್ಯತೆ

0: ಆ ಲಕ್ಷ್ಮಣ್, ಆ ಸೀತಾ, ಆ ರಾಮ ಲಕ್ಷ್ಮಣ್.
1: ಅಪನೆ ಮನ್ ಮೇ ಭಾತಿ ಭಾತಿ ಕೆ ವಿಚಾರ ಕರ್ತೆ, ಸ್ವಯಂ ಕು ಪಾಪಿ ಔರ್ ಅಪರಾಧಿ ಮಾನತೆ ಹುಯೆ ಶೋಕಾಕುಲ್ ಸುಮಂತ್ರ ಕಿಸೀ ಪ್ರಕಾರ ಅಯೋಧ್ಯಾ ಪಹುಂಚೆ. ನಗರ ಮೇ ಪ್ರವೇಶ ಕರ್ತೆ ಸುಮಂತ್ ಐಸೆ ಸಕ್ ಜಾತೆ ಹೇ ಮಾನು ಕಿಸೀ ಕಿ ಹತ್ಯಾ ಕರ್ಕೆ ಆಯ ಹೂಂ. ಉನ್ಹೊನೆ ಸಾರಾ ದಿನ ಏಕ್ ಪೇಡ್ ಕೆ ನೀಚೆ ಬೈಠ ಕರ್ ಬಿತಾಯಾ. ಸಂಧ್ಯಾ ಕೆ ಸಮಯ ಅಂಧೇರಾ ಹೋ ಜಾನೆ ಪರ್ ಉನ್ಹೊನೆ ನಗರ ಮೇ ಪ್ರವೇಶ ಕಿಯಾ ಔರ್ ರಥ ಕೋ ದ್ವಾರ ಪರ್ ಹೀ ಖಡಾ ಕರ್ಕೆ ಚುಪ್ ಚಾಪ್ ಮಹಲ್ ಮೇ ಘುಸೆ. ರಥ ಕೋ ಪಹಚಾನ ಕರ್ ಔರ್ ಘೋಡೋ ಕೋ ವ್ಯಾಕುಲ ದೇಖ ಕರ್ ಲೋಗ್ ವಿಷಾದಗ್ರಸ್ತ ಹೋ ಉಠೆ.
2: जय जी महाराज के चरणों में सुमंत्र का दंडवत प्रणाम स्वीकार हो.
0: सुमंत्र कहो राम कहाँ है? इधर आओ सुमंत्र, इधर तुम्हें अपने हृदय से लगा लूं. राम कुशल कहु सखा स्नेही, कहें रघुनाथ लखन वैदेही. उन्हें लौटा लाए हो